ಪಿನ್ಮರ ವೆಸಕ್ ಸಂದರೆಸಿನ್ ಮುಳುಳುವ ಆಲೋಕ ಮತ್ತು ಈ ರಾತ್ರಿ ಪಲಮು ಯಾಮೇತಿ ಅಪ ಮಹಾ ಮೋಸದಾನನ್ ವಾನ್ಸಿ ಪಿರ ಕತಕಲ ಜೀವಿತ ತಕಿನ ನೋಣ ಉಪದವಾಗತ್ತ ರಾತ್ರಿ ಮಧ್ಯಮ ಯಾಮೇತಿ ಲೋಕಸತ್ವಯನ್ ಉಪದಿನ ಚ್ಯುತವನ ಆಯುರುದಕ್ನ ನೋಣ ಉಪದವಾಗತ್ತ ಅಲುಯಮ ಯಾಮೇತಿ ಸಿಯಲು ಕೆಲಸುನ್ ದುರುಕಿರಿ ಮತ್ ಸಮಗಮ ಉನ್ವಾನ್ಸಿ ತುನ್ ಲೋವದಿನ ಸಮ್ಮ ಸಂಬುದ್ಧತ್ವೇಟ ಪತ್ತುನ ආසේ පොළවේ ජලයේ සෑමතනක්ම පුදුමාකාර ලස්සනකින් පිරී ගියා. අතුවක මල් පිපි සොඳුරු රෝ රටා මැවී ගියා. පින්නති දෙවිවරු අහස් කැපේ සිට දිව මල් ලිසිමින් ප්‍රීතියෙන් වන්දනා කළා.